0: ಜಾತಿಗಳು ತ್ರೈ ಮಂಡಳಿಯ
1: ಹೀಲ್ಸ್ ವಿತ್ ಇನ್ ದ ನೌ ನಿಷ್ಪಾದನ ಸಂತಹ ಅಡುಮ ಮಿಲಕ್ ಒಂಬತ್ತು ಗ್ರಾಮ್ ಸಿಯಾ ಕೃಪೆಲ್ ತಿಸ್ನವೆ ಕೊಮುಡು ರೆಡ್ ಫ್ಯಾಂಟಸಿ ಗ್ರಾಮ್ ಸಿಯಾ ಕೃಪೆಲ್ ಹಯೈ ಮಧ್ಯಮ ಪ್ರಮಾಣೆ ಇಸೋ ಗ್ರಾಮ್ ಸಿಯಾ ಕೃಪೆಲ್ ದೇಸಿಯ ನವೆ ಹೀಲ್ಸ್ ನೌ ಬವೈ ಅಡುಮ ಮಿಲಕ್
2: ಹೃದ ರೋಗ ಸ್ನಾಯು ರೋಗ ಆರ್ಥರೈಟಿಸ್ ಸತಲು ಉಪಿಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಾಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಬುವನ್ನ ಆಯುಮ ಆಯುರ್ವೇದ ವೇದ ಮೆದುರು ಬೋಗಹ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು ಐ ಹತ್ತು ಹತ್ತೆ ತುಣಾಯಿ ದಿಸಿಯ ಹತ್ತೆ ತುಣಾಯಿ ಪಾನ್ಸಿಯ ಹತ್ತಲಿಹ
3: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರಣಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆಲ್ಲ ಭಾಗನ್ನ ಬಿಂದು ಐಹತ್ತೆವೈ ತುನ್ಸಿಯ ದಾತುನೈ ತಿಹೈ ತಿಸಾಯ
4: ವರ್ಣಕಾರಕ ರಸಕಾರಕ ಕಿಸಿವ ಕಡಾಂಗು ಕರನೆತಿ ಇಹಲ ಗುಣಾತ್ಮಕ ಭಾವೇನ್ ಯುತು ಒಬೆ ಕ್ಯಾಮವೆಲ್ ರಸಿನ್ ರಸಗಾನ್ವನ ಮಾತರ ಫ್ರೀಲೆನ್ ಡೆವಲ್ ಚಿಕನ್ ರಸ ಸೋಯಾ ಮೀಟ್
5: ಅಕ್ಮಾ ವಿತಿಲ್ ಫ್ಯಾಟಿ ಲಿವರ್ ಭಯವೇನ್ ಸಿವನಗಲ ಲಿವರ್ ಬೂಸ್ಟಿನ್ ಕ್ಯಾಪ್ಸುಲ್ ಅರಗಾನ್ ಅಪೇ ವೆದಕಮ ಅಪೇ ಉರುಮಯ ಹತಲಿಸ್ ವಸರಕ ಅಭಿಮಾನಯ ಸೆವನಗಲ ಆಯುರ್ವೇದ ಬಿಂದು ಐ ಹತಲಿ ಸತಾಯಿ ತಿಸ್ಸಕಾಯಿ ತಿಸ್ತುನಾಯಿ ಪನ್ಸಿಯ ಹತಲಿಹ
6: ಆಸವ ಸಿದ್ಧವಾಕ್ಯ ನೀತಿ ಗ್ಯಾಮ್ಮಕ್ ತವಾಯ್
7: ನೆತ್ ಎಫ್ ಎಂ ಹೆಲೋ ಹೆಲೋ ಸತ್ಯಾಂತ್ಯ